0: ತುಮರಿ
1: ಪಮ ಸುಖ ಕನೆ ಕೋಯ್ ನ ಜಾಣೆ ತುಮರಾಯಂತ ಉಚೇತೆ ಉಚಾ ಭಗವಂತ ಸಗಲ ಸಮಗಿರಿ ತುಮರ ಸೂತರ ತಾರಿ ತುಮತೆ ಹೋ ಏಸೋ ಆಗಿ ಆಕಾಶ

ಸದ್ಗುರು ಮೇರ್ ಕರ ಬಕ್ಷಿಸ್ ಕರ. ಸದ್ಗುರು ಅಂದ್ರೆ ಬಕ್ಷಿ ಮಾರ್ಗ ತೇ ತುರ ಸಕಿ ಹೈ. ಸದ್ಗುರು ಸಾಡಿ ಚೋಲಿ ಗುರ್ಸಿಖಿ ದಾ ದಾನ ನಾಮ ದಾನ ದಿಯಾ ದಾತಾ ಪ್ರದಾನ ಕರನ ಸರ್ಬದಾ ಧನ್ಯವಾದ ಭುಲ ಚੁಕ ದಿ ಕ್ಷಮಾ. ಸಾರೇ ಫತೇ ಬುಲಾಓ ಜೀ. ವಾಹಿಗುರು ಜೀ ಕಾ ಖಾಲಸಾ, ವಾಹಿಗುರು ಜೀ ಕೀ ಫತೇ.